0: ಒಳ್ದು ನನ್ನ ನಿದ್ದೆ ಕೈಂತ
1: ಸುಜಾನೆ ನಾವು ಮೋಡಿ ಉಂಟು
0: ಉನ್ಸ ಬಿಸನ ದಾವಂಗ್ ದಾಕು ಮಸ್ಯಾ
1: ತೋಸ್ ಬಿತ್ತರಿಯೋ
0: ಅನ್ಯ ಅವರು ಮ್ಯಾ ತೋಸ್ ಕಾ ಬಿತ್ತರಿಯೋ
1: ಗಿಸೋ ಕೋ ಮಕ್ಕಳು ಬಸ್ ದೇಂದು ಸಪ್ಪಗ್ ಸೋಸಿಸ್ ಬಿತ್ತರಿಯೋ
0: ಮಾ ಬಾ ಅನು ಮನ್
1: ಕೋನ್ ದಿ ಮಸ್ಯ ಪಸೋ ದೋ ಸಿಯ ಮಹಾನ್ ಸ ಬಿತ್ತರಿಯೋ ವೋಗಾ ಅಕು ನಲಗ ಯಂಗ ಪಸೋ ಸಿ
0: ಲಹೋಸ್ ನಲ ಸಬೈ ನಲ ನಿ ದಿಂದೋ ಅಕೋ ನಿ ಮಾ ತೋಸ್ ಬಿತ್ತರಿಯೋ
1: ಮಕ್ಕು ಸಪ್ಪಗ್ ಬಿತ್ತರಿಯೋ